0: ಬಂದು ಬಳತಾ ಜಲ್
1: ಬಳತಾ ಜಲ್
0: ಬಳತಾ ಜಲ್
1: ಬಳತಾ ಜಲ್
0: ಬಳತಾ ಜಲ್ ಬಳತಾ ಜಲ್ ತುಮ ಪ್ಯಾರೇ ಲಾಖೋ ಮೇ ತು ಬಳತಾ ಜಲ್
1: ಬಳತಾ ಜಲ್
0: ಬಳತಾ ಜಲ್
1: ಬಳತಾ ಜಲ್
0: ರುಕ್ನಾ ನಹೀ ತುಜ ರುಕ್ನಾ ನಹೀ ಘಬರಾ ನಾ ಕಹೀ ತೇರಿ ಹೈ ಜಮೀ ತು ಬಳತಾ ಜಲ್
1: ಬಳತಾ ಜಲ್
0: ತುಜ ರುಕ್ನಾ ನಹೀ ತುಜ ರುಕ್ನಾ